0: taki gudu a e gudu i hi pamping e e abat mo sa ti sare kasare e ayat mo sa sare kasare jande gudu ane
1: ane are pri ore ma nai jarna anu ni katal
0: hi pa anu
1: abi ha anu as
0: vi ha anu te amra ando di e mo sa kasane sare re da hado ite ti sare e lo ku re da ha sare edi dengu ane
1: kaska gata gata anu hai kaska
0: kaska gata gata anu pura kasare tusti tana cekane
1: ane ha ha edi ahai ne ತಲ್ಲಿ ವಿಹಾ ಕಚ್ಚಾ ಅನ್ನಿ ಪುನಿ ಕತ್ತಾ
0: ಡೆಂಗು ತಲ್ಲಿ ವಿಹಾ ಕಚ್ಚಿತಾ ಇದೆ ಎದಿ ಪುಟ್ಕಾ ಅನ್ನಿ ಮಾಕು ವಿವಾಸ ತಲೆ ಪುಟ್ಕಾ ಇನ್ನ ಇರ್ದಾದ
1: ಡೆಂಗು ವಿಹಾ ಹಾ
0: ಅಟೆ ಎಲ್ಲ ತಿಪೋರೆ ಎದೈ ಡೆಂಗು ಚೆಕ್ ಕಿತಿಪೋರೆ ಅಮಿನಾಯ್ ಮಲೇರಿಯಾ ಹೊತ್ತೆ ಚಿಸರೆ ಎದೈ ಮಾಂಬು ಮೆಡಿಕಲ್ ಆಸಾ ದಿದಿ ಲೋಕು ಮೆಡಿಕಲ್ ತ ರಿಪೋರ್ಟ್ ಹಿ ನೋಮಿ ರಿಪೋರ್ಟ್ ಹಿತಿ ಸರೆ ಬಾ
1: ಮೆಡಿಕಲ್
0: ತೋ ದಿನ ಮೆಡಿಸಿನ್ ತಿನ್ನು
1: ಆಹಾ ಮೆಡಿಕಲ್ ತಕಿ ಜೋಯೆ
0: ಮೆಡಿಕಲ್ ತ ಸಾತ ದಿನ ಇಂಜೆಕ್ಷನ್ ಓ ಹೆಲ್ಪ್ ಓಡ ಅನೆ ದಾದಾ ಲಾ ಎಲಿ ಛೋಟಾ ತ ಮೆಡಿ ಓಲಿ ಛೋಟಾ ತ ಮಲೇರಿಯಾ ಆತಿ ಸರೆ
1: ಎಲೆ ತ ಕಮ ಸಬು ಕಿ ಹಿಂಜರಿ ನಿ ಕತನ ಹ
0: ಎಲೆ ತ ಕಮ ಕಿ ಹಿ ನಮೆ
1: ಗರ್ಭವತಿ ಅನ್ಸ್ ಕೆ ಪರ್ ಕೆ ಕಿ ಹಿಂಜರಿ
0: ಗರ್ಭವತಿ ಐಎಸ್ ಕಾಂಜಿ ರಿಮಾಸ ಸಾತ ದಿನ ಆತಿ ಸರೆ ರಿಜಿಸ್ಟ್ರೇಷನ್ ಆ ಹಿನೆ ರಿಜಿಸ್ಟ್ರೇಷನ್ ಆತಿ ಪೋರೆ 3 ಮಾಸ ಟಿ ಎ ಇಂಜೆಕ್ಷನ್ ಓ ಹಿನು
1: ಆಹಾ ಹಾ
0: ಚಾರಿ ಮಾಸ ಅತಿಸರೆ ಐರನ್ ಕ್ಯಾಲ್ಸಿಯಂ ಸಿಂಧಿನು ಜೊತೆ ಅಂಬಾರ ಕಿ ಕಸ ಕೋಮ್ ಮನೆ ಸರೆ ಬಿ ಎಸ್ ಎಮ್ ತೋ ಹಿ ನೋಮಿ ಚೆಕಪ್ ಕಿ ಕಿ ನೋಮಿ ಕಸ ಕೋಮ್ ಮತ್ ಸರ ಐರನ್ ಶುಕ್ರ ತೋಡೋ ಕೆ ಹಾಂ ತಿ ನೋಮಿ
1: ಎಲ್ಲ ಸಬು ಕಮ ಕಿ ಹಿ ಜರಿ
0: ತಿನ್ನಿ ದಿನ ತಕಿ ರೋ ದೆಬ್ಬಾ ತಿನ್ನಿ ದಿನ ತಕಿ ರೋ ದೆಬ್ಬಾ ತಿನ್ನಿ ಗೋಟ ಐರನ್ ಶುಕ್ರ ಅನೆ ಗರ್ಭವತಿ ಆಯಾಟ ಬಂತಾತಿ ಲೋಕ
1: ಇಚ್ಛೆ ಕಾ ನಿಹಿ ಕಮ ಖಿಂಜರ್ ನಾಇತಿ ಪೈ ನಿಂಬು ಆಶಾ ದಿದಿಸ್ ಕತ್ರ ಮಂಜಾ ಹಾ ବହୁତ ଦିନ ବ୍ୟସ୍ତତି ମା ପାଇଁ ବହୁତ ଧନ୍ୟବାଦ
0: ଥ୍ୟାଙ୍କ ୟୁ ଦାଦା
2: ଆଶା ଦିଦି ତ ଇଚ୍ଛେ ନିହି ନି ବ୍ୟସ୍ତତେ ପୁନି କଥା ହେଲେ ବ୍ୟସ୍ତତେ ନେ ଏ ତାଇ ଭାଇ ରାହା ସାରଦା ତାକି ମାର ପାଚୁ ରଣ୍ଡାଣି ବେନ ଇ ପାଚୁତି ପାଚାମନୁ ଲକ୍ଷ୍ମଣ ପାଙ୍ଗି ଅଡ଼େ ତାନି ତଣେ ତାଇ ତାଙ୍ଗି ସ୍କା ତାନ୍ ତାଣ୍ଡି ମାର ବେନ